ಆತ್ಮನೇ ಹೃದಯಾಯ ನಮಃ ದರ್ಶಪೂರ್ಣಮಾಸಾತ್ಮನೇ ಶಿರಸೇ ಸ್ವಾಹ ಚಾತುರ್ಮಾಸ್ಯಾತ್ಮನೇ ಶಿಖಾಯೈ ವಷಟೆ ನಿರೂಢುಭುಷಮಂಧಾತ್ಮನೇ ಕವಚಾಜುಗುಂ ಜ್ಯೋತಿಷ್ಠೋಮಾತ್ಮನೇ ನೇತ್ರತ್ರಜಾಯ ಬೌಷಟೆ ಸರ್ವಕೃತ್ವಾತ್ಮನೇ ಅಸ್ತ್ರಾಯ ಭಟೆ ಭೂರ್ಭುವಸ್ವರೋ ಮಿತಿ ದಿಗ್ಬಂಧ ಧ್ಯಾನಂ ಆಪಾತಾಳ ಲಭಸ್ಥಲಾಂತ ಭುವನ ಬ್ರಹ್ಮಾಂಡಮಾಭಿಸ್ಥುರ ಜ್ಯೋತಿಷ್ಠಾಡಿಕಲಿಂಗ ಮೌಳಿ